0: ಇದ ಹಾಸ್ಪಿಸಿ ಪಾಲಿಸಿದ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಇಮಿಯನ್ ಟೈಮಿರುವ ಲೆವೆಂತ್ ಬೋನಸ್ ಪ್ರತಿ ಲಾಭೆ ಅಗಯ ರುಪಯಲ್ ಕೋಟಿ ಎಕ್ದಾಸ್ ಹಾರಸೆ ಹೆಟ್ಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್
1: ದೇದಹಾಸ್ ವಿಸಿಹಾಯ ಫೀಫಾ ಉಣಸುಮ ಜೂನಿ ದೊಲಸ್ವನ ದಾಸಿಟ ಸಜೀವೀವ ಪ್ಯೋ ಮೊಬೈಲ್ ಆಪ್ಕೆ ನುಮಿನೆ ಬಲನ್ ಎಸ್ಎಲ್ಟಿ ಮೊಬಿಟಲ್ ಪ್ಯೋ ಟಿವಿ ನೀಲ ವಿಕಾಶಕ